ಹಮೀರ ಅಷ್ಟಪುತ್ರ ಸಿರಿ ರಾಗಕ್ಕೆ ಗುಂಡ ಕುಂಭ ಹಮೀರ ಕಷ್ಟ ಮೇಘ ರಾಗವೇ ಗಾವೆ ಪಾಂಚೋ ಸಂಗ ಬರಂಗಣ ಲಾವೆ ಸೋ